0: ಸಿಪಿ ರಾಧಾಕೃಷ್ಣನ ವರ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಕ್ಷಾಮಂತ್ರಿ ರಾಜನಾಥ ಸಿಂಹ ಅನ್ಯೆ ಕೇಂದ್ರೀಯ ಮಂತ್ರಿಣ ಸಶಸ್ತ್ರ ಸೇನಾಯ ವರಿಷ್ಠಾಧಿಕಾರಿಣಶ್ಚ ಅಸ್ಮಿನ್ ಅವಸರೆ ಉಪಸ್ಥಿತಾ ಆಸನ್. ರಾಷ್ಟ್ರಪತಿ ಸಮಾರೋಹಸ್ಯ ಸಮಯೆ ರಕ್ಷಾ ಸೈನ್ಯ ದಲಾನಾಂ ಕೇಂದ್ರೀಯ ಸಶಸ್ತ್ರ ಆರಕ್ಷಕ ಬಲಾನಾಂ ರಾಜ್ಯ ಕೇಂದ್ರ ಶಾಸಿತ ಪ್ರದೇಶಯೋ ಆರಕ್ಷಕೇಭ್ಯಶ್ಚ ಸಪ್ತ ಕೀರ್ತಿಚಕ್ರಾಣಿ ಪಂಚದಶ ವೀರಚಕ್ರಾಣಿ ಏಕೋನತ್ರಿಂಶತ್ ಶೌರ್ಯಚಕ್ರಾಣಿ ಚ ಪ್ರದತ್ತಾನಿ. ಜಮ್ಮುನಗರಸ್ಯ ಅಂತಾರಾಷ್ಟ್ರೀಯ ಸೀಮಾಯಾಂ ಕರ್ತವ್ಯ ಪಾರಾಯಣತಾವಧೌ ಪ್ರಾಣತ್ಯಾಗಂ ಕೃತವಂತೌ ಬಿಎಸ್ಎಫ್ ಇತ್ಯಸ್ಯ ಆರಕ್ಷಕಂ ದೀಪಕ್ ಚಿಂಗ್ಖಂ ಇತ್ಯಮುಂ ಉಪನಿರೀಕ್ಷಕಂ ಮೊಹಮ್ಮದ್ ಇಮ್ತಿಯಾಜ್ ಇತ್ಯಮುಂ ಚ ಮೃತ್ಯೋಪರಾಂತಂ ವೀರಚಕ್ರಂ ಪ್ರದತ್ತಂ. ಆಂಧ್ರಪ್ರದೇಶೆ ಗತಸಾಯಂ ರಾಷ್ಟ್ರೀಯ ಇಸ್ಪಾತ್ ನಿಗಮ ಲಿಮಿಟೆಡ್ ಇತ್ಯಸ್ಯ ವಿಶಾಖಾಪತ್ತನಂ ಸ್ಟೀಲ್ ಪ್ಲಾಂಟ್ ಇತ್ಯತ್ರ ಮಹತಿ ಅಗ್ನಿದುರ್ಘಟನಾಯಾಂ ಅಷ್ಟ ಜನಾಃ ಮೃತಾಃ, ಅನ್ಯೆ ಷಡ್ ಜನಾಃ ಚ ವ್ರಣಿತಾಃ ಅಭವನ್. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವರ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಚ ಅಸ್ಯಾಂ ದುರ್ಘಟನಾಯಾಂ ಮೃತ ಜನಾನಾಂ ಪ್ರತಿ ಶೋಕಂ ಪ್ರಕಟಿತವಂತಃ. ಎತದತಿರಿಚ್ಯ ಪ್ರಧಾನಮಂತ್ರಿಣ ಪ್ರತ್ಯೇಕಸ್ಯ ಮೃತಕಸ್ಯ ನಿಕಟವರ್ತಿ ಸದಸ್ಯಸ್ಯ ಕೃತೆ ದ್ವಿಲಕ್ಷ ರೂಪ್ಯಕಾಣಾಂ ವ್ರಣಿತಾನಾಂ ಕೃತೆ ಪಂಚಾಶತ್ ಸಹಸ್ರ ರೂಪ್ಯಕಾಣಾಂ ಚ ಅನುಗ್ರಹ ರಾಶೇ ಘೋಷಣಾ ಕೃತಾ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ನವದಿಲ್ಯಾಂ ಭೂಪತ್ತನ ಪ್ರಬಂಧನ ವ್ಯವಸ್ಥಾಯಾಃ LPMS ಇತ್ಯಸ್ಯ ಉದ್ಘಾಟನಂ ಕರಿಷ್ಯತಿ. ಗೃಹಮಂತ್ರಾಲಯೇನ ಉಕ್ತಂ ಯತ್ LPMS ಇತ್ಯಸ್ಯ ಆರಂಭಃ ಭಾರತಸ್ಯ ಆಧುನಿಕ ತಂತ್ರಜ್ಞಾನ ಸಕ್ಷಮ ಸೀಮಾ ಪ್ರಬಂಧನ ವ್ಯವಸ್ಥಾಯಾಃ ಕೃತೆ ಮಹತ್ವಪೂರ್ಣಂ ಸೋಪಾನಂ ಭವಿಷ್ಯತಿ. ಸಪ್ತಚತ್ವಾರಿಂಶದಧಿಕದ್ವಿಸಹಸ್ರತಮವರ್ಷಪರ್ಯಂತಂ ವ್ಯಾಪಾರಸೌಕರ್ಯಂ ಸಂಪರ್ಕಂ ರಾಷ್ಟ್ರೀಯಸುರಕ್ಷಾಂ ವಿಕಸಿತ ಭಾರತಸ್ಯ ದೃಷ್ಟಿಕೋಣಂ ಚ ಸುದೃಢಂ ಕರ್ತುಂ ಲಕ್ಷ್ಯೇನ ಸಹ ಏತತ್ ಮಂಚಃ ಸಂರೇಖಿತಃ ಅಸ್ತಿ. ಕೇಂದ್ರೀಯ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನಃ ಪಶ್ಚಿಮಬಂಗಸ್ಯ ವಿಕಾಸಯಾತ್ರಾಂ ತ್ವರಿತಂ ಕರ್ತುಂ ಉಪಾಯೇಷು ವಿಚಾರಂ ಕರ್ತುಂ ಪಶ್ಚಿಮಬಂಗಸ್ಯ ಮುಖ್ಯಮಂತ್ರಿಣಾ ಶುಭೇಂದು ಅಧಿಕಾರಿಣಾ ಸಹ ನವದಿಲ್ಯಾಂ ಮೇಲನಂ ಕೃತವತಿ. ರಾಜ್ಯ ವಿಭಿನ್ನೇಷು ಕ್ಷೇತ್ರೇಷು ಋಣಪ್ರಾಪ್ತಿ ವಿಷಯೆ ಸರ್ವಕಾರಸ್ಯ ಯೋಜನಾನಾಂ ಕಾರ್ಯಾನ್ವಯನಸ್ಯ ವಿಷಯೇಪಿ ಚರ್ಚಾ ಜಾತಾ. ವಿತ್ತಮಂತ್ರಿ ಸೀತಾರಾಮನಃ ಅಘೋಷಯತ್ ಯತ್ ರಾಜ್ಯ ಸರ್ವಕಾರೇಣ ಸಹ ನಿಕಟ ಸಮವಾಯೇನ ಪ್ರಧಾನಮಂತ್ರಿ ಮುದ್ರಾ ಯೋಜನಾ, ಪ್ರಧಾನಮಂತ್ರಿ ಜನಧನ ಯೋಜನಾ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನಾ, ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನಾದೀನಾಂ ನವೀಕೃತ ಸಂತೃಪ್ತಿ ಅಭಿಯಾನಂ ಪ್ರತ್ಯೇಕಂ ಯೋಗ್ಯಂ ಲಾಭಾರ್ಥಿಂ ಆಚ್ಛಾದಯಿತುಂ ಕ್ರಿಯತೆ. ಕೇಂದ್ರೀಯ ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ ಗೋಯಲ ಉಕ್ತವಾನ್ ಯತ್ ನವಾನ್ವೇಷಣೈಃ ವೈಶ್ವಿಕ ಸಹಭಾಗಿತ್ವೇನ ಅಂತಾರಾಷ್ಟ್ರೀಯ ಆಪಣೆ ಪ್ರವೇಶಸ್ಯ ವಿಸ್ತಾರೇಣ ಚ ಆಗಾಮಿಷು ಪಂಚವರ್ಷೇಷು ಭಾರತಸ್ಯ ಔಷಧ ನಿರ್ಮಾಣ ಉದ್ಯೋಗಸ್ಯ ಆಕಾರಃ ದ್ವಿಗುಣಿತಃ ಭವಿಷ್ಯತಿ. ಶ್ರೀ ಗೋಯಲವರ್ಯಃ ಹ್ಯಃ ನವದಿಲ್ಯಾಂ ಫಾರ್ಮಾಸ್ಯೂಟಿಕಲ್ ಕ್ಷೇತ್ರಸ್ಯ ವೈಶ್ವಿಕ ರಾಜದೂತ ಸಮ್ಮೇಳನಂ ಷಡ್ವಿಂಶತ್ಯಧಿಕದ್ವಿಸಹಸ್ರತಮವರ್ಷಸ್ಯ ಗ್ಲೋಬಲ್ ಡ್ರಗ್ ರೆಗುಲೇಟರ್ಸ್ ಕಾನ್ಕ್ಲೇವ್ ತಥಾ ಷಡ್ವಿಂಶತ್ಯಧಿಕದ್ವಿಸಹಸ್ರತಮವರ್ಷಸ್ಯ ಫಾರ್ಮಾ ಆಂಡ್ ಹೆಲ್ತ್ ಕೇರ್ ಇತ್ಯಸ್ಯ ಅಂತಾರಾಷ್ಟ್ರೀಯ ಪ್ರದರ್ಶನ್ಯಾಃ ಪೂರ್ವಾವಲೋಕನ ಸಮಾರೋಹಂ ಚ ಸಂಬೋಧಯನ್ ಇದಮುಕ್ತವಾನ್. ಕೇಂದ್ರೀಯ ಮಂತ್ರಿ ಜಿ ಕಿಶನ್ ರೆಡ್ಡಿ ವರ್ಯ ಅವದತ್ ಯತ್ ನರೇಂದ್ರ ಮೋದಿನಃ ಸರ್ವಕಾರಸ್ಯ ದ್ವಾದಶ ವರ್ಷೇಷು ಭಾರತಸ್ಯ ಅಂಗಾರಖನನ ಕ್ಷೇತ್ರಯೋಃ ಮಹತೀಂ ಪರಿವರ್ತನಂ ಅಭವತ್. ಮಹಿಳಾ ಕ್ರಿಕೆಟ್ ಕ್ರೀಡಾಯಾಂ ಯುನೈಟೆಡ್ ಕಿಂಗ್ಡಮ್ ದೇಶಸ್ಯ ಕಾರ್ಡಿಫ್ ನಗರೆ ಷಡ್ವಿಂಶತ್ಯಧಿಕದ್ವಿಸಹಸ್ರತಮ ವರ್ಷಸ್ಯ ICC ಮಹಿಳಾ ವಿಂಶತಿ ಪ್ರತಿ ವಿಂಶತಿ ವಿಶ್ವಚಷಕ ಕ್ರೀಡಾಯಾಃ ಪ್ರಾಕ್ ಯಃ ಪ್ರಥಮಾಯಾಂ ಪೂರ್ವಾಭ್ಯಾಸ ಕ್ರೀಡಾಯಾಂ ಭಾರತೇನ ವೆಸ್ಟ್ ಇಂಡೀಸ್ ದಲಂ ಷಡ್ವಿಂಶತಿ ಧಾವನಾಂಕೈಃ ಪರಾಜಿತಂ ಇತಿ ವಾರ್ತಾಃ.
1: अभी आप सुन रहे थे संस्कृत में समाचार दिल्ली केंद्र से. ये आकाशवाणी का सागर केंद्र है. सुबह के 7 बजे हैं. श्रोताओं, यूं तो कार्यक्रम सुबह सुबह के अंतर्गत हम अलग अलग विषयों पर अपने विचार साझा करते हैं. कभी कोई विशेष दिवस हमें किसी विषय की ओर ले जाता है, कभी कोई घटना और कभी मन में आया कोई साधारण सा विचार एक पूरे चिंतन का रूप ले लेता है. लेकिन कुछ विषय ऐसे भी होते हैं जो किसी एक दिन के मोहताज नहीं होते, जिनके लिए कैलेंडर